ಸ್ವಾ ಗುಣವಿಭವೈಶ್ವರ್ಯಶೀಲಾದ್ಯನವಧಿಕ ಅತಿಶಯ ಅಸಂಖ್ಯ ಕಲ್ಯಾಣ ಗುಣಗಳಂ ಅಪ್ರಮೇಯ ಕೃಪಾರತ್ನಾಕರಂ ಭಗವನ್.